ಬಸೋರು ಮಾವಲ ಕುಸುಮ ಬಸಂತ ಗಣಂತ ನ ಆವೇ ರವ ಸಸ ಕಿರಣ ಉದರ ಸಾಗರ ಕೋ ಗಂಗ ತರಂಗ ಅಂತ ಕೋ ಪಾವೇ ರುದ್ರ ತ್ಯಾನ ಜ್ಞಾನ ಸತಗುರ ಕೈ ಕಬ್ಜನ ಫಲ ಉಣೇ